ಬಗೆಗೂ ಬಲ್ಲುವೋ ಪಟ್ಟು ಪಟವೇನಿರ ಒಳ್ಳೇನೆ ಮಂಚುತ್ತಂತೆ ಕಳ್ಳೇನು ದಿಬ್ಬವೇರ ಕಿರ್ರೆಕ್ಕಿ ಹೋಗಿ ಬೋಗಿರ ಲಲ್ಲಾರಿ ಲಾಯಿ ಲಪ್ಪ ಲಾಯಿ ಲಾಯಿ ಲಾರಿ ಪೋರಲ

ಶುಭಮಸ್ತು ಅವಿಘ್ನಮಸ್ತು ಸ್ವಸ್ತಿ ಶ್ರೀ ಚಾಂದ್ರಮಾನೇನ ಶ್ರೀ ಧಾತೃನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ಶನಿವಾರ ಅನಗಾ ತೇದೀ 14/12/96 ಶ್ರವಣ ನಕ್ಷತ್ರಯುಗ್ನ ಧನುರ್ಲಗ್ನಮಂದು ఉదయం 8:13 నిమిషములకు వివా